0: Nana nichi wo hi wo hi
1: wo hi wo hi
2: wo hi wo hi
3: wo hi wo hi
4: wo hi wo hi
5: wo hi wo hi.
0: Nana nichi wo hi nana nichi wo hi wo hi
6: wo hi wo hi
7: wo
8: hi wo hi
0: nana nichi wo hi nana nichi wo hi wo hi
9: wo hi wo hi.